ಹಲ್ಗಿ ಬೋಲತೆ ಬಿತ್ತರ್ತಾರ ತಾಲವರಿ ಡೋಲಿಗೆ ಗೋವಿಂದ ಗೋಪಾಳ ನನ್ನ ಸಕಾನ ಖಾಲಿ ಧಿಂಗಾಣ ಸಂಗೀತ ಚಾ ಗೋಪಾಳಂಚ ರಂಗ ತುಂಬಿಳ